ಆಗ್ಲದ್ರೆ ಅಂತ ಬಾಯಿ ಸೆಗಜೆ ಕೆಬಿನಿ ಸೆಗ ಮರಿಯ ಎಲ್ಲ ಬಿಸೆ ಎಲ್ಲ ಗುಮಿಂದೆ ಹೊರಗಿತ್ತಿ ಮೇರಿಗೆ ಆಸ್ತ ಆಂಗ ಲಗುಮಿಂದ ಏನೆ ತೀ ಏನು ಲಗುಮಿಂದ ಏನೆ ತೀ ಅದ ಪಾಸ ಜಯ ಬಾ ಮೇರೆ ರುಮಾನ ಈ ಬಾಕ ಬೇರೆ ದಾಲ್ ಬೇಸಾಲ್ದ ಕೊನೆ ಪಂಕುಮಿಂದ ಹೋತ ಬೇರೆ ನಂಗೆ ಬೇಸಿಯ ತಕ್ಕೊಂಬ ತಸ ಬೇಸಿಯಲು ತಕ್ಕೊಂಬ ತಸಗೆ ಏನೇ ಮೇರೆ ಏರಿವೆಯ ತಂಗ ಜೀವನ ಒಂದು ಬೇಕಂತ ಲೆಸಕೊಂಡಿ ಓರಕು ಬಿಂತಿಯೋ ಚೊರೆಸ ಕುಮಿ ಓರಕು ಏ ಆಂಗ್ಲದ್ರೆ ಅಂತ ಬಯಸೆ ಗಜ್ಜಿ ಎಲ್ಲ ಬಿಸೆ ಏ ಆಂಗ್ಲ ಸಾಲು ದೇ ಪ್ರೊಮೆ ಆ ಬುಕುತ ಆಲ್ತ ಮೆಂತೆ ಫಾಬೊರೆಸೆ ಸೆಯೋರ್ತ ಕೂಡು ಎಲ್ಲ ಬೀಸ ಮರಿಯ ಮಾ ಮರಿಯ ಅಕ್ಕಿ ಎತ್ತೆಂದೆ ಬೋಂ ಮರಿಯ ಅಕ್ಕಿ ಮಶಾ ತುರ್ದಿ ಓರಕಲ ತೆಂದೆ ಪಲ್ಲ ಪ್ರದ ಆಕೆ ಯಕೆದ ಪೆನ್ಸ ಕೀಕೆ ಸಲ್ಲೂದು ಆಕೆ ಪೋತ ನಿಫಿಕ ವರ್ಸಿಗಳು ತ್ರೀಂದ ಎ ಆಂಗಲ್ ಗಬ್ರಿಯೇಲ್ ಕರಬಂತೆ ಆಂಗಲ್ ದ ಬಿಸೆ ನೊತ್ತೇನೆ ಮಿಯೇದು ಮರಿಯ ಪಸೊಂಬ ಬೊ ಆಯ ಗ್ರಾಸ್ಯ ಸೇರ್ಕ ದಿಯೋಸ್ ಫಿಗುರಾಬು ಅವೇ ಕೋಸ್ತ ಬಿ ಆಲ ಬೊಫಾ ಮರೆ ಸಿಂತೂರ ವ್ಯಾಸ್ ತ್ರಿಂತಿ ತ್ರಿಂತಿ ದೋಸ್ ಇ ಮೀರ ಲೋಬ ಕೊಂ ಸಿ ಬಿ ದೆಂಗ್ ಬೊ ಮತ್ರೀಸ್ ಇದ್ದು ನ ಲೂಸ್ ನ ಯು ಹಾಂಬರ್ ಇಲೋ ಯ ಮೇಸೂಸ್ ta e angle da bisa quindi dio sa bisa angle gabriel pa bisa maria tiene che e io amor che potrebbe anche qui no lo potingo io a me Jesus guarda pa voi satami lo potingo io a me Jesus e da ti nombre lo potingo io a me Jesus no si va chi è tata pro me lo voy a me Jesus ಎಲ್ಲೋ ತ ಗ್ರಾಂಡಿ ಕೆಮೇನಿ ಎಯ್ಯೋಯಿ ಹಾಮ್ರಿ ಎಲ್ಲೋ ವಾದು ಯಮ್ಮ ಆಹಾ ಎಂತ ಬತ್ತಯ್ಯು ತಂಪೋಕೋ ದಿ ದಿಯೋಸ್ ಆಕಿನಾಲ ವಾಡು ಯಮ್ಮ ಅಯ್ಯು ವಾ ಪಾಪು ದೊಬ್ರುವ ಮಿದ ಮಿ ರೆಸೆ ಪಾಪು ಎಲ್ಲೋ ಎಲ್ಲೋ ತ ಗ್ರಾಂಡಿ ಇ ಲೋ ವಾರ್ದು ಯಮ್ಮ ಅಯ್ಯು ದಿ ಅಲ್ತೀಸಿಮೊ ಕೆ ಎಂತ ಅಯ್ಯು ಜಿ ಅಲ್ತೀಸಿಮೊ ಅಂತ ನಾ ಪ್ರೊಮೆ ಇನ್ಸ್ತಾಂತೆ ಕೇದತ ಬೈಕ್ ಬ್ರೀಂಗ ಪಾಬೋ ಸಾವು ಸೊ ಮಿಸಾಕು ಮಾ ಶೋಪಿ ಏನ ಓಕೆ ಮಿಸಾಕು ಡಿಕ್ಷನಾರಿಯೋ ನಾ ಎಲ್ಲ ವಾಟ್ ಎಲ್ಲೋ ಎಲ್ಲೋ ದ ಗ್ರ್ಯಾಂಡ್ ಎಲ್ಲೋ ವಾಡು ಜಮ್ಮ